0: ಶಿರ್ಷಿ ರಾತ್ರಿ ನಿದೆ ಚಂದಂಜನ ಪೊಲ ರಾಜರ ಮೇಘ ಹವಾದಿರೆ ತಾರಾ ಜಿಲ್ಲೆ
1: ಶುನ್ಚೆನ್ ರೇಡಿಯೋ ಬಾಂಗ್ಲಾ ನೆಟ್ .com বিশ্বের বাঙালির অন্যতম ঠিকানা।